ಸದನ ಕಾರ್ಯಕ್ರಮರು ಅಟೈರು ಹೆ ಭಗತ್ ಪೂರ್ವ ಹಾಜರಿ ಕಾರ್ಯಕ್ರಮರಿ ಪ್ರಸ್ತುತಿಗೆ ನಿರಾಜೇಶ್ ಎಲ್ಲಾಮ್ ರೋಡ್ ಅವರ ಜಗ ಫರ್ಮಾಯಿಸಿ ಜಗ ಮೇಲ್ ಹೇ ಮೇ ಆಪನೆ ಶಾಮಿಲ್ ಕರಾಲ ಆಗ್ರೆ ಪ್ರೋಗ್ರಾಮ್ ಮೇ ಮಾಸು ಆಪ್ ಜುಡೋಡ ರಹು ಆಜ ಆಪರೆ ಸಾಗೆ ಮೇ ಹೂ ಆಪ ರೇಡಿಯೋ ಸಾಥಿ ದೇವಿ ಸಿಂಗ್ ಅಗಲೆ ಬುಧವಾರ ಫೇರ್ ಮಿಲಾಲ ರಾಮ್ ರಾಮ್.